0: ಲೋ ಪ್ರಭು ನೀರು ಆಕ ಅಲಿ ಅಲಿಗಾರ ಅವತ್ತ ಪತ್ತಕ್ಕೆ ನದೇಕ ನೀವೇ ಕೇಳಿ ಹೊಲ ಪ್ರಭು
1: ಕತ್ತಿ ಧಾನಿ ಬೈದ್ಯ ದೇಖಾಯ ಸಕಿ ಖಸಮ ಕಾಖಾ ಝನ್ಝನ್ ತಮ್ಮೈ ಪುಬೋ ಭೂತ ಪ್ರೇತ ದೇವತಾಕೋ ದೋಷ ಮಾತ್ರ ಹೋ ಕಿ ಮೇರೆ ಬುಡಾಲ ಫೇರಿ ಆಖಾ ದೇಖ್ನ ಸಕ್ನಿ ತುಲೈ ದಿನು ಪರೇ ಪ್ರಭು
0: ಮೈಲೆ ಹೇರಿ ಸಕೆ ಭೂತ ಪ್ರೇತ ದೇವತಾ ದೋಷ ಕೇಹಿ ಹೋಯ್ನ ಆಖಾಮಾ ಲಾಗ್ನೆ ಮೋತಿ ದಿಂಡು ಭನ್ನೆ ರೋಗ ಲಾಗ್ಯ ರೈಸ ಸುನ ಮನುವಾ ಸುನ ಮನುವಾ ಯಸ್ಲೈ ಆಖಾ ಶಿವಿರ ಆಖಾ ಅಸ್ಪ ತಾಲ್ಮಾ ಲಗಿ ಅಪ್ರೆ ಸಾನ ಗರಾನು ಪರ್ಚ ಅನಿ ಜಗ್ನ ಸಕ್ಷ